ಕಥೈತೈತ ತಕ ತಂಸತ್ತು ಕಥೈತೈತ ತಕ ತಂಸತ್ತು ಕೈಯತ್ತು ಕಥೆ ಕಥೈತೈತ ತಾಂ ಕಥೆ ಕಥದ ದಿಕ್ಕಿನ ಕಥೈತೈತ ತಕ್ಕ.